0: ai ba ngang ba ga ta ba na ti ne ma sa si su lo bu ya ra roi mi ya
1: ma khoi ne ne ai le chi ngai da ngang se pu ra ek ta sa lam ba
0: ka dai ka dai ka dai ngang do ai ning tha yom bi ge se ai khoi na porak li ba ning tha sing se phajena thamu ko nang ne nga hak ta phajena hip tha ko hai ba se la o se na sa se mai yok na ra roi mi na na ta ngang se tham bi ge se
2: ma sa se ka ya da nu si na tau ja ri ba no se masa nusiba di kangine is angang sina marola manusiba ne is masak matau sidi mama hek haijelida
0: mem tombia ai khoe amuk chalage ko angang do aine ne ningtha yomi do amuk sidu oronu ko kathil de chula khinu na sana ri do phar gala o haibne mi be manang bo
1: e ai bu kana na na re hari ba na sunna bi de
2: mem tombia nasagi manakta lingdana layu haibani minang bo hey nangna ne koicha chalingai nasado mina logje khini ko
0: khini ko na
1: ai ne thaba yam chili jani anga gi waga ne ai ka imata khang de na hari sini
2: on thok pani de ko tawri ba matau se nasado ga phaja na tumina ro haibani minang go yengoi ai khui su ne pot ka loi na khundu omi bani ai na hari sini ko kai thien da ga chelak lalak kanu ko nurse doctor na haiba tine ilu koi bema bema sister mama ma sa do lai hora bani na khoi na ne khara wa bi bata re ma gi ne haiba da ne ka nam ta hek lai tra bani ko
3: ma gi sibu ka nam ta lai tra bo kadai da gi no ma gi sibu ka na no
2: hoi bema madu mak ni hang ba yari basi ai khoi su na ma se ka na no haiba khang de tinara pa da gi mamin khak ta ni khang li ba ಕೈಥೇಲ್ ಹಾಯ್ಬಸಿದಿ ಕೈಥೇಲ್ ನಿದೋ ಮಿಯಾಮ್ಗೆ ನಿದೋ ಮಿಯಾಮ್ ಸಿಗಿ ಮನುಂಗ್ದ ಮಾಸು ಅಮ್ಮ ಓಯ್ರರೆ ಖರನ ಸುಮ್ಮ ಹಾಯ್ನವ ಬಬು ಅಂಗಾಂಗ್ ಓರಿಂಗದ ಮಕೋಕ್ ಅಸಿ ಖರ ಸೋಲಕ್ಪ ಓಯ್ರ ಮಾಲೆ ಲುಹೋಂಗಗ ಖರ ಫಗದ್ರ ಹಾಯ್ರಗ ನುಪ ಮಯುಮ್ನ ಚುನೆ ನಿಂಥಿ ನುಂಗಾಯ್ನ ತೌಬಿದ್ರ ಮಾಲೆದ ವಾಖೋಂಗ್ದ ಸನ್ನ ಇರೋಯ್ ಪುನ್ಬಗುಮ್ನ ಪುನ್ಬಿ ಹಾಯ್ದ ನಾಥೋ ಅಗ ಚೆಲ್ಲಪ್ಪದದಿ ಕೈಥೇನ್ ಯೌರೆ ಎದನಾ
0: ಕೈಥೇಲ್ ಯೌರಕ್ಪದಗಿದಿ ಕೈಥೇಲ್ ಲೈರಿಯಂಬಿನ ಯೋಗ್ಲೇದನ
3: ಮಸಾಸಿದೈ ಕನೈನೋ ಮಾಗಿ ನುಪಾದುಗಿರೋ
0: ಖಂಗ್ದೆ ಖಂಗ್ದೆ ಐಕೋಯ್ ಕರಿಮತ ಖಂಗ್ದೆ ಮಾಗಿ ನುಪಾಗಿರ ಕನಾಗಿನೋ ಚಫು ಯೋನ್ಫಮ್ನ ಮಾಗಿ ಮಯುಮ್ನಿ ಮದುದ ಮಾ ತುಮ್ಮಿ ಕೈಥೇಲ್ ಫಂಬಿ ಮಯಾಮ್ಗಿ ಪಾಖೋಲ್ ಇಖೋಲ್ ಪೋತ್ ಥಂಗ್ದೋಕ್ ಥಂಗ್ಜಿನ್ ಮಾನೆ ಹೇ ಹೇ ತೌಬಿಯೇ ನುಂಗ್ಸೀಬನ ಸುಂಗೈ ಐಕೋಯ್ಗಿದಮ್ಮಕ್ ಮಾನನೆ ಅಮೋಟ್ ಅಕಾಯ್ ಅವಾನಾ ಥಿದೆ ಅದುನ ಊದಬ ಗಮ್ದದುನನೆ ಲಾಕ್ಲಿಬನೆ ಮಿ ಅತೈ ಮಯಾಮ್ಚು ಲಾಕಿನಿ
2: ಅಂ ಲಾಕಿನಿ ಲಾಕಿನಿ
3: ಮಾಗಿ ಸಿಬು ಮಮಾ ಮಪ್ಪ ಮರಿ ಮತಾಗಂತ ಲೈತ್ರಬ ಜಾನು
2: ಲೈತ್ರ ಮಾಲೆ ನಿಬೇಮ ngasi phawodane kana mate hek thirakta basina di leita batare dana ai khoi sa lai bema ai khoi sa lage o mayam khara khara wa mi na batare ko
1: ಚಾವ್ರ ಥಬಿನ ಕಾರಿಂಗೈ ಕಹೌರ ನುಮಿ ಇಪವಾಂಗೈ ವಾಂಗಹೌರ
0: ಕೋಪದ ಮಾಯಿ ಬಾಂಗ್ಸಿ ಲಾಕ್ತನೆ ಖತ್ತನೆ ಸುಮಿ ಸಿಸಿ ಬತಾರಿ
1: ತೋ ತೋ ತೋ ತೋ ತೋ
0: ಕದೈ ಕದೈ ಅಂಗಾಂಗ್ದೋ ಐ ಥೇಂಬಿ ಗೇಬಾ
1: ಸೆ ಸೆ ಸೆ ಅಮುಕ್ತ ಥೇಮು ಸೆ
0: ಕದೈ ತೋ ತೋ ತೋ ತೋ ಸಿಸ್ಟರ್ ಸಿಸ್ಟರ್ ಅಂಗಾಂಗ್ ಸಿಯಾಮ್ ಕಪೆ ಕರಿ ಕರಿ ದ ಸೋಯ್ಬ ಯಾವರ್ಗೆ ಅಮುಕ್ತ ಯಂಬಿಯು ಬಾ
3: ಕದೈ ಕದೈ ಐ ಯಂಗಿ ಪಶು ತೌದೇದಾ ಥೊಯ್ದೋಕ್ ಸೋಯ್ಬದಿ ಅಮತ್ತ ಯಾವ್ದೇದ
0: ಅದುದಿ ಅಯ್ಯೋ ಮುಕ್ತ ಅಂಗಾಂಗ್ಸೆ ಸುಮ್ಮ ಯಾವ್ದ ಏ ಮುಖಿಗೆ
3: ಹೋಯ್ ಹೋಯ್ ಎಂಬಿರೋ ಎಂಬಿರೋ
0: ತೋ ತೋ ತೋ

0: ಆಸಿದ ನಿಂಗಾಯ್ದನ ತುಂಬಲಿವಸೆ ಅತಿಯಾದ ಥವಾನ್ ಮಿಸಾ ಕಯಾನ ಮಾಗಿ ಮಾಗಿ ಮಫಮ್ ಲೈಬಗುಂ ಪಿಖ್ರವ ಥವಾಯ್ ಮಾಗಿಸು ಮಫಮ್ ಅಮ ಓಯ್ರಿ ಮನಾಕ್ತ ಸಂಗ್ದನ ಫಮ್ನಿಂಗಿ ಕರಂಬ ಪುಕ್ಸಿನ್ ಚೇನ್ಬ ಮಪಾನೋನೆ ನುಂಕ್ಷಿಖ್ರವ ಅಂಗಾಂಗ್ಸಿಬು ಮಸಾವೈನ ಊಬ ಫಂಜದ್ರಬನಿಕೊ
1: ಮಮಾದನ ಕರಾಯ್ದ ಮುಕ್ ಚತ್ಕ್ರಬ ಜಾನೋನೆ ಅಂಗಾಂಗ್ಸಿ ಕಪ್ಪನ ನೋಯ್ದೇನೆ ತೌರಿಸೆ
2: ಮಮಾಸು ಸಂಗೇದನಾ ಕದಾಯ್ದನು ನಂಗ್ ಪಕ್ಷತ್ತು ಸಲ್ಲಿಸಿಬೋ ನನ್ನ ಪೊಲೀಸ್ ಕೌರ್ಗ ಸೋಯ್ದಿನ ಪಾನಿ ಹಾಯಿಸಿನಿ ಹೇ ತೌನು ಮಧು ತೌನು ಕೋ ನಂಗ್ನ ಖಂಗ್ದನು ತೌರಿನಿ ಅಸ್ ಇಮಾ ಕೈ ಥೇಗಿ ಥಬಕ್ ಮಯಾಮ್ ಸಿದಿನೆ ನಂಗ್ನ ಖಂಗ್ಪೋ ನತ್ತೇದ ಹೋ ಸೂಬಗಿನೇ ಲೋಯ್ಬ ನಾಯ್ದಬನಿ Tauraninane, Uti Tongba, Na Atauba,
0: Namus, Sangi Cabino, Saga, Madame Sida, Manasai, Hai, the Sinjaxing Sibu, Massasibu, Condo de Renoni, meaning Combino Utisa, I say, but she don't the Sutazer. Ah, and talk about in the Gotoris.
1: Jen, imagine he the capsi.
0: Oh, who is sister? Yanni.
1: Doctor Nahing did disaster, we are an in Hiram Baba. Tell him that they seen a cheer to Lobiro.
0: Ang
1: how we see now, Maggie Massassi, I'm with the Loger Raw. Matabagam, Chili and Hydiba.
0: The scene of Ma would be talking on Lenny Hybrene. Mana, we are a day. I lose a giver.
1: Come, dear. I'm actually Loger Raw, Hybris in a bunu, shit, Mugumi.
0: Sister. Yaga double lady, Anghangsi, a quail of ziggy. Naitamova egagi, Samata lazadi. You mamina, let's say, Sahitarin pan musuri. Life am suri, miser isisu.
1: I'm a wonder so hung again. Maruina, Doctor the Sutanaraga, Marile never sing the gay Ayabadoka minor, Lokshigi have a dog. I cook na hanglaga, see the hierarchy.
0: Sister, no oin and about among the Sinbiuko.
1: Adoise, see quickitamuna, we are cadre.
0: Yani, yani. Aina hai pada thazada bagiwani ngarang su noi tamuna lak pada ai ku sangda duna masu pamba yau khabani
1: ado isi a isi wei de hen yengsa lani pau si de ka mai pau lani
0: e adu gi di ibe mana thirak pada idai lai na khangna na bak ai gi lai pham do phasana kupne iraga piram magi ado ibe ma soidana di ya lo ko
1: hoi si yengasi

0: ಕೊಯ್ನೆ ಮಾವು ನಿನ್ ಜೆರಕ್ ಬಗ್ಗೆ ಮಹಿ ಪಿನಬಿರಿ.
1: ಇಬೇಮ ಇಬುಂಗೋದಿ ಹೈನರಿಂಗೈದೆ ಲಾಕುಲ ಏನ್ ಹೇ
0: ಲಾಕುಲ ಏನೆ
1: ಇಬುಂಗ ಹೌಜೆಕ್ತ ಇನೆ ನಂಗೆ ನಾಕ್ತ ಲಾಕೆ ತೌರಂಲಿಬನಿನೆ
2: ಕರಿಗೆ ನೋಯ್ನೆ ಐದಿ ಅರುವ ಆಫೀಸ್ಗೆ ಫೈಲ್ ಅಮ್ಮ ngarang yum da puthar ga subani madu kawrom bati ai lawom ga ai ne
0: tamo
2: haung ne
0: se hauji ta nurse ka mem tombi ga ai khoi da la ami angang se thil ami
2: ha hey kari no nang to sibo sibo ya bu ya dori bro we ga dran ne
0: hai ma ya du na thil ami sini kai no
2: hai bi de hai ni ko ai de oi dong man de ko angang obi ga sang ga to bra hai bu je lo ni ko
0: ಕೈಶು ಯೌರು
2: ಅಂಗಾಂಗ್ ಮುನ್ಕ್ರೇತನ ಕ್ಲೇಮ್ ತರದಿ ಫಜರನಿ ನೆ ಹಾ
0: ಅದುಗಿದಿ ಕೈಶು ತೌರ ಅರುಯಿ ಸಿಸ್ಟರ್ನ ಲೋಯಿನ ಫಾನಬ ಸಿಲ್ಲ ಅಬನಿ ಹಯೇಂಗ್ ಇಬಾನಿ ngak ತಂಗ್ ಸಲ್ಲುರಗ ಸೋಯಂ ತಂ ತೌರ ಮಗ ಲೋಯಿ
2: ಫರೆ ಫರೆ ಹಯೇಂಗ್ ಬೈಬದನಿ ಅದು ಮಮಾದು ಕುರ ಲೇರಗ ಮುಗ್ ಲಾಕ್ತುನ ಮಸಾಪು ಗೆರದಿ ನನ್ ಕಮ್ದೋಬ
0: ಹೈರೋಯ್ ಹೈರೋಯ್ ಕೈಶು ಹೇಗ್ ಹೈಬ ಯಾ ಪೊಂತೇದ ಮಿ ಮಾದಿ ಥಬಕ್ ಸಂಗ್ದೆ ಅಂಗಾಂಗ ಸೇನಬ ಂಗ ಮೋಯೆ ನ ಹೈರಿನಿ ಅಸ್ತಮುನ ಯೈಥತ್ ಪಂಗಾಕ್ತ
2: ಹೈ ಯೈಥತ್ ಪಗಿ ವಾನ ತೇನೆ ಅಂಗಾಂಗ ಬಿದು ವಾದು ತಂಬ ಂಗ ಬ್ರೋ
0: ಅದು ಕಯಾರೋ ಐದಿ ಇಸಾಪುರಗ ಕದಾಯ್ತ ನೋ ಮಹೆತ್ತ ಲೋಟ್ ಖಿನಿ
2: ಓ ಹೋಯ್ ಹೋಯ್ ಹೋಯ್ ನಸಾಪುರ ಲೋಟ್ ಪದೋ ನತಂತ ದಿ ಲೋಟ್ ಖಿನು ಕೋ ಐ ಬಿಸು ಅವರು ಮುಕೋ
0: ಐನೆ ಸುಗ್ಯಾಮ್ ನ ಶೇರೆ ಸುವೈರಗ ಮಾನ ನೋ ಇನಿ
2: ನತೋ ಯೇಂಗ ಮನಿ ಬಿಮಾ ನಂಕ ಕುನತೆ ಐಸಿ ಸಾಪಾ ಮಿನಿ ಅಂಗಾಂಗಿ ಸಂಗೊಂ ದಿರೇರಬ್ರ
0: ಅಂಗ ಲೈರೆ ಸಿಸ್ಟರ್ ನ ಲೋಹಿ ಪಿರಮೆದ
2: ಓ
0: ಸಿ ಸಿಗಿ ಸಂಗೊಂ ಸಿಂಗಾ ತೆ ಪಿಥ ಓನ ಹೈರಮಿ ಮಾಸು ಹೇ ಹೇ ಲಾಕ್ತುನ ಅಂಗಾಂಗ ಸಿ ಯೇಂಗ ಲಗೆ ಸೊ ಹೈರಮಿ ಮಾಗ ತಾನ ತಾನ ತೌ ಬಹೈ ದಿನ
2: ಸಾಗಿ ಸಂಗೊಂ ವಾಪಿ ಆವನತೆ ಐನ ಬಾರಿ ದ ಹೊಂದರ ದೌ
0: ಹೋಯ್ನಿ ಮೊಯ್ ಬಾಬಾ

ಮತಂಗ ಮುಕ್ ತಾಬಿರಸಿ ಮಿಹಾತ್ಪ ಫಿಲ್ಮ್ ಅಸಿದಗಿ ತಾಮನಾವ್ಗಿ ಖೊಂಚಲ್ದ ಕೆ ಎಸ್ ಎಸ್ ಕಿಶೋರ್ ಕುಮಾರ್ನ ಸೈರೆಂಬ ಸೈರಾಂಗ್ಬನ ಗೋಪಿ.

ಖುದುಲ್ ತಮ್ಜರಿ ಧರ್ಮಗಿ ಮಿಂಗ್ದ ಇಮಾಗಿದಮಕ್ ಹಾರಿಬ ಫಿಲ್ಮ್ ಅಸಿದಗಿ ಪುಷ್ಪರಾಣಿಗಿ ಖೊಂಜಲ್ದ ಹೆರೋಜಿತ್ ನೌರೋಯಿಬಮ್ನ ಸೈರೆಂಬ ಸೈರಾಂಗ್ಬನ ತೋಂಬ ಥಾಂಜಮ್ ಖುದುಲ್ ತಮ್ಜರಿ.